0: ಐ ಶಿಖರ ದ ಪೇರೆ ಹಿರ್ಪತ್ತಾಲ ಬೆಲ್ಲಾನು ಹೋಕ ಸೂರಜ್ ಯಾಚಕ ಧೂಳಿ ತೊಪ್ಪ ವದಾವೇ ಜದೋ ಮುರ್ಕಾ ಚೋಂದ ಹಿರ್ದ ಸೋಣೆ ಮುಖರೇ ತೋ ಓದೋ ಇಂದರ ದೇವತ ಪ್ಯಾತರ ಸಜಯ ಕಾವೇ ಭಾವೆ ಕರು ಕಲ್ಲೀಸಿ ತೊರ್ದಿ ಆಸರೆ ರಾಂಜೇ ದೇ ಇಂದರ ಖಾರೆ ವಿಟ್ ನಾಳೆ ಕಲಾವೇ ತೊರ್ದಿ ವೇಖ ಕೂಕಣೆ ಲಗ ಜನ ಮೋರ ಕಲರಿವೇ ಗರ್ಭಿ ದೊಡ್ಡ ದೀವಿನ ರಸ ಹಲಾರ ಖಾವೇ ತೇ ಪಟ್ಕೆ ಉತ್ತೇ ಬಹಿ ಜಾಂದಾ ಹೀರ ಚಕ್ಕ ಡಂಗೋರಿ ಮೋಡೆ ಆಪ ಲಗಾವೇ ಏ ತ ಇಷ್ಕ ಜਿੰਨਾ ਦੇ ਹੱਡ ਰਾਤ ਗਾ ਮੱਖਣਾ ਹੋਏ ਉਹਨਾਂ ਨੂੰ ਸੱਪ ਸਿਰ ਤੇ ਰਾਤੋਂ ਨਾ ਡਰ ਆਵੇ ਇਹ ਤਾਂ ਇਸ਼ਕ ਜਿੰਨਾ ਦੇ ਹੱਡੀ ਰਾਤ ਗਾ ਮੱਖਣਾ ਹੋਏ ਉਹਨਾਂ ਨੂੰ ਧੁੱਪ ਸ਼ੇਰ ਤੇ ਰਾਤੋਂ ਨਾ ਡਰ ਆਵੇ
1: ਥੈਂਕ ਯੂ ਸੋ ਮਚ ਜੀ ਮੈਸੇਜ ਭੇਜਣ ਦੇ ਲਈ ਔਰ ਵਾਕਈ ਹੀ ਤੁਸੀਂ ਇਸ ਅੰਦਾਜ਼ ਦੇ ਵਿੱਚ ਸਾਡੇ ਪ੍ਰੋਗਰਾਮ ਦੇ ਵਿੱਚ ਸ਼ਾਮਿਲ ਹੁੰਦੇ ਹੋ ਨਾ ਸਾਨੂੰ ਬਹੁਤ ਹੀ ਚੰਗਾ ਲੱਗਦਾ ਆ